ಪ್ರಷ್ಟುಚ್ಛಂದಃ ಆದಿತ್ಯೋದೇವತಾ ಗೃಣಿಯೇ ಬೀಜಂ ಸೂರ್ಯಗುಂ ಶಕ್ತಿಃ ಆದಿತ್ಯೋಂ ಕೀಲಕಂ ಮಮ ಆದಿತ್ಯ ಪ್ರಸಾದ ಸಿದ್ಧ್ಯರ್ಥೇ ಸ್ತೋತ್ರಮ.